ನೀ ಆಂದಿರಿಯ ದುರಂಗ್ಲೋತಗೆ ತಿಸಿಂಗೆ ಹೋ ಅಕಡ ಕಾಶ್ಕ್ರಮ್ ನಿಂತಾರಿಗೆ ಚಬಾವತನ ಸೆನಿಡಿ ತಿನಲಿಂಗ್ ಮಾರ ಸೆನೋ ಸೆನೋತೆ ಹೋ ಅಕಡ ಅಯ್ಯಂಕನ್ ಶವಿನ್ ಹಗಮಿಸಿಕೋ ತುಂಡು ಪೇರೆ ಅಂಡಾಮಿಸಾಲಿಂಗ್ ಮಹೇಂದ್ರ ಗುಯೆ ಪೇತೆ ಶವಿನ್ ಕೋ ಸಿಬಿಲ್ ಜೋಹಾರ್.